0: ದೇವಸೇನ, ದೇವಸೇನ, ನಿನ್ನೆ ನಿದ್ರಲ್ಲೇ
1: ಇಂಥ ಉದಯಾನ್ನೇ ನಿದ್ರ ಲೇಚಿ ಚೇಸೆ ದೇವುಂದಿ ಕುಶಾಲಿ. ತಾನು ವಸ್ತುನ್ನಾನನಿ ನೀತೋ ಕಬುರು ಪಂಪించಾಡಾ ಅಮಿತ್ರುಡು? ಪಕ್ಷ ರೋಜುಲೈಂದಿ.